ಬರಾಜಿ ನಂಬರ್ ಸರ ನೋಡಿ ಬರಾಗ ನಂಬರ್ ಬರಾಜಿ ಮಂಗ್ತಾವ ಲಾ ಕಾಲ್ ಕವಿ ಮಂಗ್ತಾವ ದಫ್ತರ ಸರ ಮೆಸೇಜ್ ನಾ ಖಪಲಿ ಮೌಜೂದ ತನ್ಖಾಯ ಎಕ್ಸಾಸ್ ಬರಾಗ ವೈ ಜಮಂಗ್ ದಾ ಆವಾಜ್ ಸೂಕ್ ಸೂಕ್ ಕಮ್ ಕಮ್ ಜೈ ಕೆ ವರದಲೇ ಕಿ ಹಾ ನಂಬರ್ ಸರ ನೋಡ್ಕೆ ನಂಬರ್ ಸರ ನೋಡ್ಕೆ ತಾ ಸುದ ಶಮೂಲಿಯ ಜಮಂಗ್ ದಫಾರ ತಾ ಸುದ ಮಲ್ಗರ್ತಿಯ ಪಾರ್ಟಿಸಿಪೇಷನ್ ಜಮಂಗ್ ದಫಾರ ಜಾತಾ ಖಾನ್ ದೇಶ 0343 69 86 89 86 0343

ನಂಬರ್ ಯೂಸ್ಲಿ ಬ್ಯಾ ನೋಡ್ ಕೇವ್ರು ದುಂಕು ನಂಬರ್ ಸದಾರಂಗಿದೆ ಬರೀ ನಂಬರ್ ದಾವ ಸುರಾದ ಲೈ ಶೂಟಿಂಗ್ ಸರ ಪ್ರೋಗ್ರಾಮ್ ಕಿ ಖಬರ ಅತರೆ ಕೋಲೆ ಶಿ ಗಪಶಪ ಲಗವಲ ಶಿ 03346 6606 ಅಕ್ಸರ ಖಲಕ್ ಪ 69 ಓಪೋ 79 ಕಿ ಪರಗ್ ನಿಶಿ ಕೋಲೆ ಹೋದ ಚಿ ನೋ ದೇ ಖಜಿ 03346 ಯನೆ ಚಿ ನೋ 8608

ಅಲ್ಲ ದಾಸವ ಎನಿವೆ ಜನಾಬ್ ಸಾಸು ಕೌನ್ ಔರ್ ಅಗರ್ ಅಂಕೆ ಸಾ ಮೆಸೇಜಸ್ ದಾಹುಮ್ ದೇ ಪ್ರೋಗ್ರಾಮ್ ಪರ್ ಖದೀ ಖಾಲಿ ನಂಬರ್ ಸೇ 3907118899 ಔರ್ ಉದ ಕರೆಂಗೇ ಮೆಸೇಜ್ ಪರ್ 85 83 ಪ್ರೋಗ್ರಾಮ್ ಖತಮ್ ಗುಗನಾ ದಾವ್ ದ ಪುರೋ ಗನಾ ಕರೆನ ಕಶ ಪಕಾದೇ ಎನಿವೇ ಜನಾಬ್ ಜ ಅಂದ ಪೇಜ್ ಲಗ ರಿಫ್ರೆಶ್ ಕೋಮಾ ಕಮ್ ಮೆಸೇಜಸ್ ವಗೈರ ಶಿನ ದಾ ಒಂದು ಪ್ರೋಗ್ರಾಮ್ ಇಸೆ ಜೋಡ್ ಕೋ ಎನಿವೇ ಜನಾಬ್ ಜ ಗೋರೋ ಮದ ಗಾ ಮೆಸೇಜ್ ಅಹೋ ಮಾಸ ಕೇವಲಿ ನೋ ಓಪನ್ ಕೀಗಿ ಅಲಗ ಓಪನ್ ಶಿ ಬಸ್ ದಾ ಗಾ ಮೆಸೇಜ್ ಒಂದು ಪ್ರೋಗ್ರಾಮ್ ಇಸೆ ಜೋಡ್ ಕೋ ದಾ ಪೇಜ್ ಲಗ ಬಿ ಓ ಫೈ ಗೈ ಕನಾ